babia ye ampa wo sino e wo na bia ye wo ye ho ho oba ko obefiwa jeriana jiliara jiliara.